ha oyo nyame ote ase ye mase nyankopon so adaje se wo chiamia ba bia wo bia na twebe wo bia bia na sori e wo dia ote ase fa ye nyankase ma sa nyankopon wa wa chi ye no nko.